0: ಪ್ರಭುಪತಿ
1: ಸಾಂತ ಸಾಂಗ ಅಂತ ಪ್ರಾಬ್ಧಿಠ
0: ನಾ ಪ್ರಭು ಕಲಗ ಮಿಠ
1: ಸಗಲ್ ಸಿನಿದ್ರಿ ಏಕಸ ಕಾಟಮಾಯೆ
0: ಅನಕ ರಂಗ ನಾ ನಾ ದೃಷ್ಟಾಯೆ
1: ನಾ